ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶದ್ದುಕಭಾಗ ಭವೇತ್. ಓಂ ಶಾಂತಿ.